ಮುದ್ದಿನ ಮುದ್ದಿನ ಮಕ್ಕಳೇ, ಚೆಲುವಿನ ಮುದ್ದಿನ ಮಕ್ಕಳೇ, ಮನೆ ಮನೆಯ ಅಂಗಳದೆ ಅರಳಿರುವ ಹೂವುಗಳೇ, ಮನೆ ಮನೆಯ ಅಂಗಳದೆ ಅರಳಿರುವ ಹೂವುಗಳೇ, ನಾಳೆ ದಿನ ನಾಡಿದನು ನಡೆಸುವರು ನೀವುಗಳೇ, ನಾಳೆ ದಿನ ನಾಡಿದನು ನಡೆಸುವರು ನೀವುಗಳೇ. ಓ ಚೆಲುವಿನ ಆ ಮುದ್ದಿನ, ಚೆಲುವಿನ ಮುದ್ದಿನ ಮಕ್ಕಳೇ ಮಕ್ಕಳೇ. ये अस्थाई है, कर्नाटक में पल्लवी बोलते हैं. अभी पहला जो अंतरा या चरणम है उसका शब्द मैं अभी बोलूंगा. तंदे ताई हेलित रीति नडेयलु बेकु, तंदे ताई हेलित रीति ನಡೆಯಲು ಬೇಕು. ಶಾಲೆಯ ಗುರುಗಳು ಕಲಿಸಿದ ಪಾಠ ಕಲಿಯಲು ಬೇಕು, ಶಾಲೆಯ ಗುರುಗಳು ಕಲಿಸಿದ ಪಾಠ ಕಲಿಯಲು ಬೇಕು. ದೊಡ್ಡವರಲ್ಲಿ ಭಕ್ತಿ ಗೌರವ ತೋರಲು ಬೇಕು, ದೊಡ್ಡವರಲ್ಲಿ ಭಕ್ತಿ ಗೌರವ ತೋರಲು ಬೇಕು. ನಡೆನುಡಿಯಲ್ಲಿ ಸತ್ಯವ ಎಂದು ಪಾಲಿಸಬೇಕು, ತಿರುಗಿ ಸತ್ಯವ ಎಂದು ಪಾಲಿಸಬೇಕು. ನಡೆನುಡಿಯಲ್ಲಿ ಸತ್ಯವ ಎಂದು ಪಾಲಿಸಬೇಕು, ಸತ್ಯವ ಎಂದು ಪಾಲಿಸಬೇಕು. ಊ ಚೆಲುವಿನ ಆ ಮುದ್ದಿನ, ಚೆಲುವಿನ ಮುದ್ದಿನ ಮಕ್ಕಳೇ ಮಕ್ಕಳೇ. ದೂಸರ ಅಂತರ ಯಾ ದೂಸರ ಚರಣ. ಸ್ನೇಹಿತರಲ್ಲಿ ಪ್ರೀತಿಯ ತೋರಿ ಸೋದರ ಭಾವತೆ ನೋಡಿ, ಸ್ನೇಹಿತರಲ್ಲಿ ಪ್ರೀತಿಯ ತೋರಿ ಸೋದರ ಭಾವತೆ ನೋಡಿ, ಸೋಮಾರಿಯಾಗದೆ ಕೊಟ್ಟಿಹ ಕೆಲಸವ ತಪ್ಪದೆ ಮಾಡಿ, ಸೋಮಾರಿಯಾಗದೆ ಕೊಟ್ಟಿಹ ಕೆಲಸವ ತಪ್ಪದೆ ಮಾಡಿ. ಯಾರೇ ಆಗಲಿ ಕಷ್ಟದಲ್ಲಿದ್ದರೆ ಸಹಾಯ ಹಸ್ತವ ನೀಡಿ, ಯಾರೇ ಆಗಲಿ ಕಷ್ಟದಲ್ಲಿದ್ದರೆ ಸಹಾಯ ಹಸ್ತವ ನೀಡಿ. ಬೇಗವ ತೊರೆದು ಬಾಳಿರಿ ಎಂದು ಎಲ್ಲರೂ ಒಂದು ಕೂಡಿ, ಫಿರ್ ಆಖರಿ ತೀನ್ ಶಬ್ದ ಎಲ್ಲರೂ ಒಂದು ಕೂಡಿ. ಬೇಗವ ತೊರೆದು ಬಾಳಿರಿ ಎಂದು ಎಲ್ಲರೂ ಒಂದು ಗೂಡಿ, ಎಲ್ಲರೂ ಒಂದು ಗೂಡಿ. ಸರ್ ಆಸ್ತಾಯಿ ಯಹಾಂಬಿ ಗಾನ ಚಾಹಿಯೇ. ಅಭಿ ಈ ಗಾನಕ್ಕೆ ಸುರ್ ಹನ್ನೆರಕ್ಕೇನೆ ಕಾಲಾದು ಕರ್ನಾಟಕನ ಬೋಲ್ತೇನೆ ರೆಂಡರ ಕಟ್ಟ ಶುದ್ಧಿ. ಈ ಗಾನ ಚತುಸ್ರ ಜಾತಿ ತಾಳ್ಮೆ ಚಲ್ತಿ ಹೇ, ಮತ್ಲಬ್ ಏ ದೋ ತೀನ್ ಚಾರ್, ಏಕ್ ದೋ ತೀನ್ ಚಾರ್, ಏಕ್ ದೋ ತೀನ್ ಚಾರ್. ಐಸಿ ಡಿಂಕರಿ ಇಸ್ ಗಾನಕ್ಕೂ ಹಮ್ ಗಾ ಸಕ್ತೆ ಹೇ. ಅಭಿ